0: ಶ್ರೀರುರುಚಾಕ್ಷಸಂ ಸನ್ನು ವೋಚಾವಹೈ ಪುನರ್ಯತೋ ಮೇ ಮಧ್ವಾಭೃತಂ ಹೋದೇವ ಕ್ಷದಸೇ ಪ್ರಿಯಂ ದರ್ಶಂ ನು ವಿಶ್ವದರ್ಶತಂ ದರ್ಶಂ ರಥಮಧಿಕ್ಷಮೀ ಏವಾಜುಷತಮೇ ಗಿರಾ.
1: Nennt mir die Männer und Frauen und Kinder, die mich suchen werden, mich, ihren Erzähler, Vorsänger und Tonangeber, weil sie mich brauchen, wie sonst nichts auf der Welt. Nous sommes embarqués.